ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಲ್ ನವಿಲುಬಾಳು ರ್ಯಾಂಕಿಂಗ್ ಜಾರಿ ಕಳೆದಿ ಸಲೂರ್ ಕುಮಿ ಲುಬಾಳಿ ದರ್ಜಾ ಬಂದಕ್ಕೆ ಬೆಹ್ತರಿ ರಾಗಲಿದ ಮೀಡಿಯಾ ರಿಪೋರ್ಟರ್ ಮಹಾ ಬಾಬರ್ ಅಜಮ್ ಮೊಹಮ್ಮದ್ ರಿಜ್ವಾನ್ ಶಿನ್ ಶಾಫ್ರಿದಿ ಓ ಇಬ್ರಾರ್ ಅಹಮದ್ ದರ್ಜಾ ಬಂದಕ್ಕೆ ಬೆಹ್ತರಿ ರಾಗಲಿದ ದ ಐಸಿಸಿ ರಿಪೋರ್ಟರ್ ಮಹಾ ಟೆಸ್ಟ್ ಪಿಟರಾನು ರ್ಯಾಂಕಿಂಗ್ ಕೆ ದ ಇಂಗ್ಲೆಂಡ್ ಜೋಯ್ ರೂಟ್ ಪವಲ್ ನಂಬರ್ ಬರ್ಕರಾರ್ ದೇ ನ್ಯೂಜಿಲೆಂಡ್ ರಚಿನ್ ರವೀಂದ್ರ ಅದ್ವಿ ದರ್ಜೆ ತರಕೈನ ಬಾದ್ ನ ಹಮ್ ನಂಬರ್ ತರಾಗಲಿದೆ ಟಾಪ್ ಲಸ್ ಟೆಸ್ಟ್ ಪಿಟರಾನು ಕೆ ಯುಕುಮಿ ಲುಬಾಳಿ ಹಮ್ ಶಾಮಿಲ್ ನದಿ ಮೊಹಮ್ಮದ್ ರಿಜ್ವಾನ್ ದಯು ದರ್ಜೆ ತರಕೈನ ಬಾದ್ ಶಲಮ್ ನಂಬರ್ ತರಾಗಲಿ ಬಬರ್ ಅಜಮ್ ಯು ದರ್ಜೆ ತರಕೈನ ಬಾದ್ ಯುಷ್ತಮ್ ನಂಬರ್ ಔದ ನ್ಯೂಜಿಲೆಂಡ್ ಟಾಮ್ ಬ್ಲಿಂಡಲ್ ಅತ್ತ ದರ್ಜೆ ತರಕೈನ ಬಾದ್ ಸಲ್ವಿಸ್ತಮ್ ನಂಬರ್ ತರಾಗಲಿದೆ ಟೆಸ್ಟ್ ಬೌಲರಾನು ರ್ಯಾಂಕಿಂಗ್ ಕೆ ದ ಭಾರತ್ ಜಸ್ಪ್ರೀತ್ ಬುಮ್ರಾ ಪವಲ್ ನಂಬರ್ ಬರ್ಕರಾರ್ ದಿ ಆಸ್ಟ್ರೇಲಿಯಾ ಪೆಟ್ ಕಮನ್ಸ್ ಯು ದರ್ಜೆ ತರಕೈನ ಬಾದ್ ದರ್ಯಮ್ ನಂಬರ್ ತರಾಗಲಿದೆ ಟೆಸ್ಟ್ ಬೌಲರಾನು ರ್ಯಾಂಕಿಂಗ್ ಕೆ ಕುಮಿ ಸ್ಪಿನ್ನರ್ ನುಮನ್ ಅಲಿ ಪವಮ್ ನಂಬರ್ ಮೌಜೂದೆ ಹಾಲ್ موسمیات محکمہ تر مہا تیرو سلویرشت گھنٹو پر دوران کرک لکی مروت بنو او ٹانک خوش زیتر علاقوں کی نارائی او تیز باران شویدی زینو علاقوں کی موسم اوچا او گرم او موسمیات محکمہ لخواولی شویدی چیرتلون کو سلویرشت گھنٹو کی کرک لکی مروت بنو او ٹانک خوش سیمو کی بیا ہم د نرائی باران وریدو امکان دے د موسمیات محکمہ تر مہا کرک لکی مروت بنو او ٹانک خوش سیمو کی نہ زیاد درجہ حرارت 30 ڈگری سینٹی گریڈ او کم نہ کم ದೇರಿಶ್ ಡಿಗ್ರಿ ಸೆಂಟಿಗ್ರೇಡ್ ರೆಕಾರ್ಡ್ ಕಳಿಸಾವಿ ಅವು ಪಹವಾಕಿದ ನಮೈ ತನಾಸುಬ್ ದ್ವಪಂಜೋಸ್ವೀಸದ್ ಔದ ಹವಾ ರಫ್ತಾರ್ ಯೌಲಸ್ ಕಿಲೋಮೀಟರ್ ಯು ಗಂಟಾ ರೆಕಾರ್ಡ್ ಕಳಿಸಾವಿದೆ ಅವಲಿ ದೇಸರ ಕರಕ್ ಲಕ್ಕಿ ಮಾರ್ವದ್ ಬನು ಔ ಟಾಂಕ್ ಹೋಶ ಸಿ ಮುಖಿ ಬನ್ ವರ್ಸಬಾ ಸಹರ್ ಓ ಮಿಂಟ ದ ಪಾಸ ಪಿಂಜ ಬಜೆ ಸಿರೋಹಿ ಔ ಮಹಾ ಯೋಷ್ಟ್ ಮಿಂಟ ದ ಪಾಸ ಓ ಬಜಿ ಬಪ್ರಿಯೋಜಿ ದೌದ ರೇಡಿಯೋ ಅಮನಟಸಿ ಅಶ್ಚರ್ಯ ಚಾರ್ ನೆಟ್ವರ್ಕ್ ಅಹಮ ಖಬರುನ ದನೂರ ಅಹಮ ಖಬರುನ ಉರಿದಲು ದಪಾರ ರೇಡಿಯೋ ಅಮನಟಸಿ ಅಶ್ಚರ್ಯ ಚಾರ್ ಕರಕ್ ಟಾಂಕು ಪಟಗ್ರಾಮ್ ಫೇಸ್ಬುಕ್ ಪೇಜ್ ಲೈಕ್ ರೈ ಓಸ್ತ ನ್ಯೂಸ್ ಟೀಮ್ ಸರ ಮಾತಾರ ಕ್ರೈ ಜಜತ್ ತಲು ಎಲ್ಲ ಪಾಮಾನ್.